0: ಶ್ರಾವಕ ಒಬಟ ಶ್ರಾವಕ ಒಬಟ ಸ್ತುತಿ ಲೈವ್ ಎಫ್ ಎಂ ನೊಣವತಿನ ಗೀ ಹೃದ್ಮಯ
1: ಲೈವ್ ಎಫ್ ಎಂ ಡಾಟ್ ಎಲ್ ಕೆ